ಬೆತ್ತನೆ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ಬೆತ್ತನೆ ಬಾಗಿ ನೋಡಿ ಮುಂದು. ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು ಪಡು